0: ಯಾ ಡ್ರೈವರ್ ಬಂದಿದ್ದಾರೆ. ಐ ನೀಡ್ ಟು ಗೋ, ಬಾಯ್. ನನಗೆ ಸ್ಪೆಷಲ್ ಕ್ಲಾಸ್ ಇದೆ, ನೀವು ಹೋಗಿ, ನಾನು ಬರ್ತೀನಿ. ಹಾಯ್ ಗಾಯ್ಸ್, ಪ್ರಭು ಯಾ ಡ್ರೈವರ್ ಬರಲ್ಲ, ಏನೋ ಡ್ರಾಪ್ ಮಾಡ್ರಿಯಾ?
1: ಓಕೆ, ನೀವು ಹಂಗೆ ಬರ್ರಿ, ನಂಗೆ ಹಂಗೆ ಬರೋಣ. ಸರಿ, ಬರೀಯಾ.